0: ಜನ ತಗದಿಮೆ ಪದ ನಿಧ ನಿಧ ಬಬ ಷಣ್ಮುಖ ಪ್ರಿಯ ರಾಗಮೋ ಪದ ಬ ಪದ ಬ ಪದ ಬ ನಿಗಮ ಪದ ನಿಧ ಧ ನಿಧ ಧ ನಿಧ ಗಮ ಪದ ನಿಧ ನಿ ನಿಧ ನಿ ನಿಧ ನಿ ಮ ಪದ ನಿಧ
1: ತರಕಡಿಮ್ ತರಕಡಿಮ್ ತರಕಡಿಮ್ ತಕದಿಮೆ ತರಕಡಿಮ್ ತರಕಡಿಮ್ ತರಕಡಿಮ್ ತಕದಿಮೆ ತರಕಡಿಮ್ ತರಕಡಿಮ್ ತರಕಡಿಮ್ ತಕದಿಮೆ
0: ನಿಧ ನಿಧ ನಿಧ ನಿಧ ನಿಧ